ದಿಂತನ ನದಿರ್ದ ತಾನು ತನ್ನದೇರೆ ನದಿಂತನ ನದಿರ್ದ ತಾನು ತನ್ನದೇರೆ ನದಿಂತನ ನದಿರ್ದ ತಾನು.